ಬಂದು ಗಿಟ್ಟು ಬಟ್ಟೆ ಕಣ್ಣೆ ಹೆಂಡ ಹಾ ಚಳ್ಳ ಹಾರ ಮತ್ತೆ ಬೀಟ ಬಟ್ಟೆ ಕಣ್ಣ ಕಣ್ಣಗ ಬೋ.